ಕಣ ಸಂಬತ್ತ ಕುಟುಂಬಿಜ ಸಂಬಾನ ಕ್ರಾಲಿನ ಸಂಬಾನ ಸಂಬಾನ ಅಲಿಪುಖ ಎರಿತೋರೋ ಕಂ ಕುಫಾಲ್ ಫಾಮಸೈ ಜಗ ಫಾಲ್ ಫಾಮಸೈ ಬಿತಿಲ ಫಾಮಸೈ ಅಸದಾವ್ರು ಮದೆ ಕ ಸಂಬ ಕನ್ ಫಾಮಸೈ ಮತ್ತುಂಬಲನ ಬಜ್ಜೆ ಅಂತಫಾಲ್ ಜಾಯ್ ನವೇ ಒಂದು ಕುರ ಕುರ ಇಂಜೋನ್ ಚಾಕ ಮದೆ ದೌ ಫಾಲ್ ಫರಲಬ ಮದೆ ಕತ್ತೆ ಇಂದೇರ್ ಬ್ರಿಂ ಸಬರ ಎಂಗದೆ ಕರ್ಮೈ ಚಾಲ್ ಬಾಲೆ ಮುಸುಕರು ಇತ್ತು ದೊಮ್ ಕುಂಬೈಯೆ ಅದು ರಬ್ಬಿದಾಲ್ ಅಮ್ಮ ಕುಂಬಂಜಾರೆ ನಲ್ಲ ಬೇರ್ ಬ್ರಿಮಿಯೇ ಕುಂಬಂಜಾರೆ ಇದೆಯೇ ಸಾಧು ಕುಂಬಂಜಾಯ್ ಸತಲ್ ನೈಲೈಯೇ ಅಮ್ಮದು ಪಾತಿ ಅಮ್ಮದೋ ಮುಂಗಲೇ ಕುಲು ನಫ್ಸು ಸಾಕತಿ ಮೌತಿ ಬಬ್ಬುಲು ಮುನಾಳೆ ಫಾನ್ ಅಮ್ಮದು ಚಾಮ್ ಬಾತಿ ಸೈ ಮಿಲ ದಿಪೆ ಅಗ್ಮದೊಂದು ಚಾಮ್ ಬಾತಿ ಸೈ ಅಮ್ಮದ ಮುಂದೆ ಚಾಮ್ ಬಾತಿ ಸೈ ಕುಟುಂ ಸೈ ಸರ್ಗಾನ್ ಸೈ ಸೈ ಜುಪ್ಪು ಮುಸು ಕ್ಯಾಬ್ಲೈ ಜಪ್ಪಾಯತಿ ಇತಿ ಬಿಚ್ ಮರ ಜಬ್ ಮಾತಾರಿ ಕೇರ್ತಾ ಬೈತಾ ಓ ಮುಲೆ ಕುಲು ನಫ್ಸು ಸೈ ಹತೋ ಮೌತಿ.